ಸಂಸಾರ ಬ್ರಹ್ಮ ಮನ ಪಾವ ಪಾಠ ಪಹರ ಹರ ಕಾ ಜಸ ರವಣ ಬಿಖಠ ಗೌರಿ ಲಾಥಿ ಸಾಂಗ ಮೇಲಾಯ ಲಿಯಾ ಮೇರ ಕರ್ತ ಸಂತ ಸಾಧ ಪೈಸಾಥಿ ಕಾರ್ಗಹಲೀನೆ ಸರ್ವಸ ದೀನೆ ಆಪ ಮಿಲಾಯಾ